0: ಶ್ರೀ ಶ್ರೀ ರಂಗರಂಗ ರಂಗಾಚಾರ್ಯಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿಥಾಯಂ ಪೂರ್ಣ ಕುಂಭರಾಗಲು.
1: ಸೆಬಾಸ್ಟಿಯನ್

ನೋಡಿ ಮುಂದು, ನಿಬ್ಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆತ್ತನೆ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು.